ಮರಿಗಾಡಿದನೆ ಗರಿದನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನಿ ಧನ